Majer inta fogna madad grouta kunti ghafini kita ti pansalan jasilan talam ti grawa sufun waratu pastala qalmini fadna ti balan. Taqalta hina zan taqaltu yikta qatu ti wabitu ti si tayi ti stadi pasti daya mo khalan hakas ta shuta kas.